0: ಅನ್ನೋಣ್ರ ಬರ್ಬಾದೆ ಐನೋಣ್ರ ನನ್ನ ಬೀ ಕುತ್ತವ
1: ಸುಮ್ಮನಿಗೆ ಆಯಾದೆ
0: ಹೊಲ್ದಾರೋಲೆ ನೋಣ್ರ ನೀ ಕನ್ನ ಮೊಂಡೋಣ್ರ.